0: ಮಂಗಲೈ ಮಧುರ ಸಮುದ್ರೋದ್ಭವೇ ಭೂರ್ಭುವಸ್ವ
1: ಸ್ವೇದಾಂಡೋದ್ಭಿಜ್ಜರಾಯುದ್ಭವ ತನು ಪಟಲೀ ಸಾಗರ ದ್ವೀಪ ಶೈಲವ್ಯಾದೀರ್ಣ ಬ್ರಹ್ಮಗೋಳ ಪ್ರಚುರ ಶತಕುಲಂ

ಮೇಳಿಚ್ಚ ಧೂಮಜ್ವಲನ ಪವನ ನೀರಂಗಳಾಂ ಮೇಘಮೆಂಗೋ ಚೆನ್ನಾರಾಲೇಕುವಾನಾಯ್ ನಿಪುಣಕರಣರ್ತಾನ್ ವೇಂಡ ಸಂದೇಶಮೆಂಗೋ ಎನ್ನಾ ತೊಲ್ಕಂಡನೋರ್ಕಾತದಿನೊಟನವನಪೇಕ್ಷಿಚ್ಚು ಕಾಮಾತುರನ್ಮಾರೆನ್ನಾಳುಂ ಚೇತನಾಚೇತನ ನಿನವಿಯಲಾನ್ ದೀನರಲ್ಲೂ ಪ್ರಕೃತ್ಯ.